0: ಸಂಘಟನೆ ಯುವಕರಿಗೆ ದೈನಿಕ ಪಾಸ್ ಕಾರ್ಡ್ ಸಮನ್ನು ಸೇವನೆಯನ್ನು ಉಪಯುಕ್ತವನ್ನು ಸಲಹೆ ದಿಯೋ ಸರ್
1: ನಿಯಮಿತ ರೂಪ ಹಿಡಿದು ಶಾರೀರಿಕ ವ್ಯಾಯಾಮ ಮತ್ತು ಸ್ವಸ್ಥ ಬರುವ ಮದ್ದು ಸರ್
0: ಸಂತುಲಿತ ಭೋಜನ ಪರ್ಯಾಪ್ತ ನಿಂದ್ರ ಸಕಾರಾತ್ಮಕ ಸೋಚ್ ಕೆಲವು ಚಿಂತಾ ತನಾಪಾಠ ಮುಕ್ತ ಜನರ ಮತ್ತು ರೋಗಾಟ ಪಹಂಚನ ಸಕಿಂತ
1: 40 ವರ್ಷ ಪ್ರತಿ ನಿಯಮಿತ ಸ್ವಸ್ಥ ಜಾಂಚ್ ಕರೋ
0: ಚೀಲು ಪದಾರ್ಥ ಮಾತ್ರ ಮಾಸು ಕಮ್ ಖಾವು ಖಾನಾಮಾ ಸಾತ್ತಾ ಪ್ರಫಲ್ ಫುಲ್ ಖಾವು
1: ಮದ್ಯಪಾನ ಧೂಮ್ರಪಾನ ಸೇವನ ನ ಕರೋ
0: ಸ್ವಸ್ಥ ರಹೋ ಸುಖಮಯ ಜೀವನ ನಿರ್ವಹಣೆ
1: ರೇಡಿಯೋ ಗುರುವಾರ ಎಷ್ಟು

ಸಂಘಟನೆ ಎರಡು ಕಾರ್ಯಕ್ರಮದಲ್ಲಿ ಕಾರಾಯಿ ಭಾಯ್ ಈ ಪಾರ್ಥಿವ ಕೊನೆಗಾರ ಕೊನೆಗಾಟು ಕಾಣಿಸಿದ್ರು ಅಸ್ಮತಾರ ಖಾತಾ ಜಿಲ್ಲಾ ಸಂಸ್ಕೃತಿ ಮತ್ತು ಖಾತಾ ನೀರಿಗಾಸರು ಸರ್ಕಾರಿ ಪ್ರಶಿಕ್ಷಣ ಪ್ರಾಂತ ಉತ್ತರ ಸರ್ವ ನೀರಿಗಾಸರು.